0: da ne hwa se wo kwati awurade na abetumi aye se je awurade wa aso nye ni wa je wo papa na ye fa ni dia obo ma ye na so die
1: o se ye ja na chiri wa aso nye ni wa busiam wa me ka chira wo Siamo suma posu wana katro se ye dia betumi atena busu ye dem kobra woni bi yesu se ye jane chiriwa asumdue ni wa wariem ye me pesa me katro ne se se wo kwati yesu asumdue ni busu ye dem o se wo jane chiriwa ye dia ni wa mawo wana katra wo se wo kwati awurade a wo betumi adiye Oh, say ye ja na chiriwa Eba wai, be ye den wen ya ba Fe urade, e kwe biye, e wama